0: ಪ್ರಣಯದ ಪಾತ್ರೆ ವಿಧಸ
1: ಪಲಿಬೋಧಕ ಕ್ಲೆಸ ರಜೆ ನಮ್ಕರ ಎತ್ತಿನಿಸ ವಗಾವೇ ಇನ್ನ ಪಲಿಬೋಧಕನ್ ವಿನಾಶಕರ ವಗಾವ ರೆಕಗನ್ನ ಗೊವಿಯಾಟ ಇದಿರಿಯಟ ಏಕಾರೇಟಮ ರಿಲವಾದ ಗಟಲುವಕ್ ನೋನು ಎತೈ ಕೃಷಿಕರ್ಮ ಪಶು ಸಂಪತ್ ನಿಯೋಜ್ಯ ಮಾತ್ಯ ನಾಮ ಕರುಣಾರತ್ನ ಮಹತಾ ಪ್ಯವಸೀಯ ಪಲಿಬೋಧಕಂಟ ಮೊಕದ ಕರನ್ನ ಗೊವಿಯು ಪಲಿಬೋಧ ನಾಶಕ ಪಾವಿಚ್ಚಿ ಕರ್ಣವ ಅನೇದೆ ಕೃಮಿ ಸತ್ತು ಮರಳ ದಾಂಡ ಪುಳುವಂ ಏಕೈಕ ವಿಧಿ ಪಾವಿಚ್ಚಿ ಕರ್ಣವನ ಇತಿನ್ ಗೊವಿಯಾಟ ಅನಿತ್ ಪಲಿಬೋಧಕಂಟ ಕರ್ಣ ಟಿಕಮ ರಿಲವಟತ್ ಕರನ್ನ ಪುಳುವಂ ಕೀಲ ತಮೈ ದೆನ್ ಅಮತಿತುಮ කියන්නේ ආණ්ඩුවෙන් විසඳන්න හදුවනේ රිලව් ගණන් කළා රිලව් දාන්න දූපත් හදනවා කිව්වා දැන් ගොවියට කියන්නේ ඔන්න ඔහේ මරලා දා ගන්නවා රිලව් ටික අපිට කරන්න බෑ ඔක තමසලවර එකක් කරගන්නවා
0: සියද පාත්‍රේ විතසා උදේ 7:50

0: ಪ್ರಣಯದ ಪಾತ್ರೆ ವಿಧ
1: ಪಲಿಬೋಧಕ ಕ್ಲೆಸ ರಜೆ ನಮ್ಕರ ಎತ್ತಿನಿಸ ವಗಾವೇ ಇನ್ನ ಪಲಿಬೋಧಕನ್ ವಿನಾಶಕರ ವಗಾವ ರೆಕಗನ್ನ ಗೊವಿಯಾಟ ಇದಿರಿಯಟ ಏಕಾರೇಟಮ ರಿಲವಾದ ಗಟಲುವಕ್ ನೋನು ಎತೈ ಕೃಷಿಕರ್ಮ ಪಶು ಸಂಪತ್ ನಿಯೋಜ್ಯ ಮಾತ್ಯ ನಾಮ ಕರುಣಾರತ್ನ ಮಹತಾ ಪ್ಯವಸೀಯ ಪಲಿಬೋಧಕಂಟ ಮೊಕದ ಕರನ್ನ ಗೊವಿಯು ಪಲಿಬೋಧ ನಾಶಕ ಪಾವಿಚ್ಚಿಕರಣವ ಅನೇದೆ ಕೃಮಿ ಸತ್ತು ಮರಳದಾಂಡ ಪುಳುವಂ ಏಕೇಕ ವಿಧಿ ಪಾವಿಚ್ಚಿಕರಣವನ ಇತಿನ್ ಗೊವಿಯಟ ಅನಿತ್ ಪಲಿಬೋಧಕಂಟ ಕರನ ಟಿಕಮ ರಿಲವಟತ್ ಕರನ್ನ ಪುಳುವಂ ಕೀಲ ತಮೈ ದೆನ್ ಅಮತಿತುಮ මේ කියන්නේ ආණ්ඩුවෙන් විසඳන්න හැදුවනේ රිලව් ගණන් කළා රිලව් දාන්න දූපත් හදනවා කිව්වා දැන් ගොවියට කියන්නේ ඔන්න ඔය මරලා දා ගන්නවා රිලව් ටික අපිට කරන්න බෑ ඔක තමසලවර එකක් කරගන්න
0: සියද පාත්‍රේ විතස උදේ 7:50

0: ರಾಜ್ಯದ ಪಾತ್ರೆ ವಿಧಸ
1: ಪಲಿಬೋಧಕೆಕ್ ಲೆಸ ರಜೆ ನಮ್ಕರ ಎತಿನಿ ವಗಾವೆ ಇನ್ನ ಪಲಿಬೋಧಕೆಯನ್ ವಿನಾಶಕರ ವಗಾವ ರಕಗನ್ನ ಗೊವಿಯಾಟ ಇದಿರಿಯಟ ಏಕಾರಯಟಮ ರಿಲವಾದ ಗಟಲುವಕ್ ನೋನು ಎತೈ ಕೃಷಿಕರ್ಮ ಪಶು ಸಂಪತ್ ನಿಯೋಜ್ಯ ಮಾತ್ಯ ನಾಮಲ್ ಕರುಣಾರತ್ನ ಮಹತಾ ಪ್ಯವಸೀಯ ಪಲಿಬೋಧಕೆಯಂಟ ಮೊಕದ ಕರನ್ನ ಗೊವಿಯು ಪಲಿಬೋಧ ನಾಶಕ ಪಾವಿಚ್ಚಿ ಕರ್ಣವ ಅನೇದೆ ಕೃಮಿ ಸತ್ತು ಮರಳ ದಾಂಡ ಪುಳುವಂಗ ಕೇಕ ವಿಧಿ ಪಾವಿಚ್ಚಿ ಕರ್ಣವನ ಇತಿನ್ ಗೊವಿಯಟ ಅನಿತ್ ಪಲಿಬೋಧಕೆಯಂಟ ಕರ್ಣ ಟಿಕಮ ರಿಲವಟತ್ ಕರನ್ನ ಪುಳುವಂಗ ಕೇಲ ತಮೈ ದೆನ್ ಅಮತಿ ತುಮಾ මේකේ අන්නේ ආණ්ඩුවෙන් විසඳන්න හදුවනේ රිලව් ගණන් කළා රිලව් දාන්න දූපත් හදනවා කිව්වා දැන් ගොවියට කියන්නේ ඔන්න ඔය මරලා දා ගන්නවා රිලව් ටික අපිට කරන්න බෑ ඔක තමසලවර එකක් කරගන්න
0: සියත පාත්‍රේ විදහස උදේ 7:50ට

0: ಕಾವ್ಯದ ಪಾತ್ರೆ ವಿಧ
1: ಪಲಿಬೋಧಕ ಕ್ಲೆಸ ರಜೆ ನಮ್ಕರ ಎತ್ತಿನ ವಗಾವೇ ಇನ್ನ ಪಲಿಬೋಧಕ ವಿನಾಶಕರ ವಗಾವ ರಕಗನ್ನ ಗೊವಿಯಾಟ ಇದಿರಿಯಟ ಏಕಾರಯಟ ರಿಲವಾದ ಗಟಲುವಕ್ ನೋನು ಎತೈ ಕೃಷಿಕರ್ಮ ಪಶು ಸಂಪತ್ ನಿಯೋಜ್ಯ ಮಾತ್ಯ ನಾಮ ಕರುಣಾರತ್ನ ಮಹತಾ ಪ್ಯವಸೀಯ ಪಲಿಬೋಧಕ ಅಂತ ಮೊಕದ ಕರನ್ನ ಗೊವಿಯು ಪಲಿಬೋಧ ನಾಶಕ ಪಾವಿಚ್ಚಿಕರಣವ ಅನೇದೆ ಕೃಮಿ ಸತ್ತು ಮರಳದಾಂಡ ಪುಳುವಂಗ ಕೇಕ ವಿಧಿ ಪಾವಿಚ್ಚಿಕರಣವನ ಇತಿನ್ ಗೊವಿಯಾಟ ಅನಿತ್ ಪಲಿಬೋಧಕ ಅಂತ ಕರನ ಟಿಕ್ಕಮ ರಿಲವಟತ್ ಕರನ್ನ ಪುಳುವಂಗ ಕೇಲ ತಮೈ ದಂಗ ಅಮತಿತುಮಾ මේ කියන්නේ ආණ්ඩුවෙන් විසඳන්න හැදුවනේ රිලව් ගණන් කළා රිලව් දාන්න දූපත් හදනවා කිව්වා දැන් ගොවියට කියන්නේ ඔන්න ඔහේ මරලා දා ගන්නවා රිලව් ටික අපිට කරන්න බෑ ඔක තමසලවර එකක් කරගන්න
0: සියත පාත්‍රේ විතස උදේ 7:50ට අනුග්‍රහය